0: ಗುರು ಮಹಾರಾಜ್ ಚಾರಿ ಮಳೆ ಒಂದ್ ಸಾಗಿ ರೇಖಾಳಿದು
1: ರೇಖಾಳಿದು
0: ಪಾಸಮು ಅಣಿ ಚಾರ್ ಪಾಸ ಬಯಾವ ಮಳೆ ಹಾತ್ ಅಣಿ ಒಂದ್ ಚಾರ್ ಪಾಸ ಆವತ್
1: ಅಣಿ
0: ಮೋಡಿ ಸಾರಿ ನಂಗ ಪೇಣೋರ ಅಣಿ ಏನ ತುಕಾರಾಮ್ ಬಾಬಾನ
1: ಬಾಯಿ
0: ರೇಖಾಳಿ ತೂ ರೋಜಿ ಅಣಿ ಹೊರ್ಯಾ ಭಡಕಾಯ ಹೊರ್ಯಾ ಭಡಕಾಯ ತುಕಾರಾಮ್ ಬಾಬಾ ರೋಜಿ ಊಟ ಅಣಿ ಜತಾಳಿ ಖೇತರ ಮಾಯಿ ಹೊರ್ಯಾ ರೇಖಾಳಿ ಕರೆ ಹೊರ್ಯಾ ರೇಖಾಳಿ
1: ಅಣಿ
0: ಚಾರ್ ಪಾಸ್ ಮಾಡವ ಘಾಲ್ ದೇವು ಡಗಳಾ ಅಣಿ ಆತ ಬೇಸ್ ಹೋತ ಬೇಸ್
1: ಅಣಿ
0: ತುಕಾರಾಮ್ ಬಾಬಾ ರೋಜಿ ರೋಕಾಮ್
1: ಲಾಗೋ
0: ಕರೆಯೋ ಕೇಳೋರ ತೂಕ